0: ಪುನೀತ ಪೂರ್ಣ ಪುರುಖ ಪಾರು ಜಗತ್ ಕಾಲ ಪುರುಖ ದೇಶ
1: ಪರಮ ರಹಿತ ಪೂತೇ ಲಖ ಪೇಶ
0: ರಾಗನ ರಂಗ ಜಕ ಜಾತ ಪಾತನ ನಾಮ
1: ಗರ್ಭ ಗಂಜನ ದುಷ್ಟ ಪಂಜನ ಮುಕ್ತ ದಾಯಕ
0: ಭೂಮಿ ಕಾನೋಸ್ತೇಕ ಪುರುಖ ಅವಧೂತ
1: ಗರ್ಭ ಗಂಜನ ಸರ್ವ ಪಂಜನ ಆದ ರೂಪ
0: ಸಾಂಗೀನ ಭಂಗನಾಥ ಮೇಕ ಪುರುಖ ಪಾರು
1: ಸರ್ವ ಲಾಯಕ ಸರ್ವ ಗಾಯಕ

ಸ್ಮರಣದು ಕುದಾಯ ಸತನಾಮ ಶ್ರೀ ವಾಹಿಗುರು ಸಾಹಿಬ್ ಜೀ ಸುಹಿ ಮಹಲ್ಲಾ ಪಂಜವಾ.